ಆರಣ ಮೇರ ಹತ್ಯಾರ ಪೋಖಲ ಅಗನ ತಪತಾ ಪಾಂಡಾ ಭಾವ ಅಮೃತ ದಿತದಾರ ಘಡಿಯ ಶಬ್ದ ಸಚಿ ಟಕಸಾ ದಿನ ಕೋ ನಜರ ಕ